0: aye me yi mi nyame aye wa ye meda wase papa meda mi nyame
1: aye nyame ase
0: ye ne fra kumema amena ba
1: kwa
0: mi dina mwa rabo koko pe ye yi eradia aye oh ifra kumema